0: ಏರ್ ಹುಡುಕೊಲ್ಲೋ ನಾ ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್ ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್
1: ಸ್ವೀಟ್ ಮಹಲ್ ವಾಲಿಯಾ ದಾ ಬ್ರ್ಯಾಂಡ್ ನ್ಯೂ ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್ 100 ತೋ ಲೈಕೆ 700 ದಿ ಕೆಪಾಸಿಟಿ ಡಿಲಿಷಿಯಸ್ ಫುಡ್ ಖುಲ್ಲಿ ಡುಲ್ಲಿ ಪಾರ್ಕಿಂಗ್ ಬ್ಯೂಟಿಫುಲ್ ಆಂಬಿಯನ್ಸ್ ಮೀಟಿಂಗ್ ವ್ಯಾ ಬರ್ಡೇ ಪಾರ್ಟಿ ಆನಿವರ್ಸರಿ ಹೋವೇ ಯಾ ಕೋಈ ಭೀ ಫಂಕ್ಷನ್ ಪುಲ್ಲೋ ನಾ ಸ್ವೀಟ್ ಮಹಲ್ ವಾಲಿಯಾ ದಾ ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್ 1133 ಕ್ರೆಡಿಟ್ ಸ್ಟೋನ್ ರೋಡ್ ವಾನ್ ಫಾರ್ ಬುಕಿಂಗ್ ಕಾಲ್ 416-433-9191
0: ಪ್ರೆಸಿಡೆಂಟ್ ಕನ್ವೆನ್ಷನ್ ಸೆಂಟರ್
2: ਜਿਉਣਾ ਜਾਂ ਮਰਨਾ ਇਨਸਾਨ ਦੇ ਹੱਥ ਨਹੀਂ ਪਰੰਤੂ ਇਸ ਸੰਸਾਰ ਤੋਂ ਤੁਰ ਗਏ ਪ੍ਰਾਣੀ ਦਾ ਉਸ ਦੀਆਂ ਧਾਰਮਿਕ ਰੋ ਰੀਤਾਂ ਦੇ ਨਾਲ ਉਸ ਨੂੰ ਵਿਦਾ ਕਰਨਾ ਸਾਡੇ ਵੱਸ ਹੈ। ਆਪਣੀ ਸੰਸਕ੍ਰਿਤੀ ਆਪਣੀ ਧਾਰਮਿਕ ਰੋ ਰੀਤਾਂ ਮੁਤਾਬਕ ਅੰਤਮ ਰਸਮਾਂ ਵੇਲੇ ਯਾਦ ਰੱਖੋ ਰੈਕਸਡੇਲ ਦੇ ਵਿੱਚ ਲੋਟਸ ਫਿਊਨਰਲ ਹੋਮ ਜਿੱਥੇ ਅੰਤਮ ਦਰਸ਼ਨਾਂ ਤੋਂ ਲੈ ਕੇ ਦਾਹ ਸੰਸਕਾਰ ਦੀਆਂ ਰਸਮਾਂ ਇੱਕੋ ਹੀ ਛੱਤ ਥੱਲੇ ਹੁੰਦੀਆਂ ਹਨ। ਲੋਟਸ ਫਿਊਨਰਲ ਹੋਮ ਦਾ ਸਾਰਾ ਸਟਾਫ ਤੁਹਾਡੀ ਭਾਸ਼ਾ ਪੰਜਾਬੀ ਹਿੰਦੀ ਵੀ ਬੋਲਦਾ ਹੈ। ਵਧੇਰੇ ਜਾਣਕਾਰੀ ਲਈ ਕਾਲ ਕਰੋ ਸਰਦਾਰ ਹਰਮਿੰਦਰ ਸਿੰਘ ਹੰਸੀ 647-547-8188 Lotus Funeral Home।